ಅರಿತ ಜಂತರಿದ ಜಗದರಿದ ಜಣ್ಣ ಜಣ ಕುಂತರಿತ ತಕುಂದರಿ ಕಿಟದ ಜಂತರಿತ್ತ ಜಗದರಿತ್ತ ಜಣದರಿ ತಕು ಕುಂದರಿತ್ತ ಕಿಟದ ಕದ ಕಡ್ದು ದರ್ಗಡದೋನ್ ಅದ ಕಡ್ದು ದರ್ಗಡದೋನ್ ಅದ ಕಡ್ದು